0: ಕಿಡ್ನಿ ಕುತ್ತಿಲ ಆಚಾರ ಸ್ಪಾಟ್ಲೈಟ್.
1: ಸ್ಪಾಟ್ಲೈಟ್ ದಿಸ್ ಈಸ್ ಆಕಾಶವಾಣಿ. ಇನ್ ದ ಪ್ರೋಗ್ರಾಮ್ ಸ್ಪಾಟ್ಲೈಟ್ ನಾವ್ ವಿ ಬ್ರಿಂಗ್ ಯು ಅ ಡಿಸ್ಕಷನ್ ಆನ್ ಪ್ರೈಮ್ ಮಿನಿಸ್ಟರ್ ಸಿಗ್ನಿಫಿಕೆಂಟ್ ವಿಸಿಟ್ ಟು ಉಜ್ಬೇಕಿಸ್ತಾನ್ ಅಂಡ್ ಕಿರ್ಗಿಸ್ ರಿಪಬ್ಲಿಕ್. ದ ಪಾರ್ಟಿಸಿಪೆಂಟ್ಸ್ ಆರ್ ಅಶೋಕ್ ಸಜ್ಜನ್ಹಾರ್, ಫಾರ್ಮರ್ ಅಂಬಾಸಿಡರ್, ಅಂಡ್ ಸುಶೀಲ್ ಚಂದ್ರ ತಿವಾರಿ, ಆಕಾಶವಾಣಿ ಕೊರೆಸ್ಪಾಂಡೆಂಟ್. ದ ಮಾಡರೇಟರ್ ಇಸ್ ಸೋನು ಸೂದ್.
2: Prime Minister Narendra Modi has reached Tashkent in Uzbekistan on a two-day visit today, and on 31st August and 1st September he will be going to Kyrgyz Republic to take part in the Shanghai Cooperation Organization summit. To understand what is the importance of this Central Asia visit of the Prime Minister, how it is going to benefit India, what are the various aspects, we have two experts with us, ex-ambassador Ashok Sajjanhar and Akashwani correspondent from Tashkent, Sushil Chandra Tiwari ji. Warm welcome to both of you.
3: Thank